0: ಪಕಟೆ ಸುಖಮಿಟೆ ಚೇತ ರಾಮನ ಪಕಟೆ ಸುಖಮಿಟೆ ಚೇತ ರಾಮನ ಸಮುದ್ರ ಸುಖಜನಾವ ಕೇತರಾಮನ
1: ಸಮುದ್ರ ಸುಖಜನಾವ
0: ಪರಮ ಶಾಂತಿ ಸುಖ ನಿಧಾನ ದಿವ್ಯ ರಾಮನ
1: ಪರಮ ಶಾಂತಿ ಸುಖ ನಿಧಾನ
0: ಅತ್ತ ಜನರ ಜೀವನ ಧನ ಕೇತರಾಮನ ಭಕ್ತ ಜನರ ಜೀವನ ಜನ ಏಕರಾಮನ.